ਉਹ ਅਕੜਿਆ ਏਮ ਤੇ ਨਾਗਾ ਬੰਦੂਕਾਂ ਲਈ ਰਾਮ ਸਿੰਘ ਚਤਰ ਤਿੱਕੀਆਂ ਤਮੁਲ ਜੀਵਨ ਤੇ ਜਵਾਹਰ ਅਤੇ ਕਤੇ ਸਿੰਘ ਅਕੜਾ ਲਿੰਗ ਸਾਗਾ ਮੁਚਿਤ ਤੇ ਦੋਨੇ ਲੱਖਾਂ ਮੈਨਾਂ ਮਾਂਕਲਿੰਗ ਐਮਰੇ ਬੂਏ ਦੁਰਿੰਗ ਅਮਰਨਾਥ ਸਮਟ ਨਤਕ ਜੁੜੀ ਕੋ ਤਾਏ ਤੇ ਇਹਨਾਂ ਤਲਿੰਗ ਐਮਰੇ ਬੂਏ ਯੋਗਾ ਚਿਨਾ ਮੈਂਤੇ ਉਬਨ ਤੇ ਆਦੁਰ ਕਰਾ ਰਸ਼ਮੀ ਸਿੰਘ ਕੋ ਇਹਨਾਂ ਤੇ ਬਿਮਲਾ ਹੈਮਬ੍ਰਮ ਤਿੱਕ ਜਪਗਰ ਇਹਨਾਂ ਤੇ ਆਂਦੇ ਦੁਰਿੰਗ ਬੀਰਬਲ ਹਸਦਾ ਇਹਨਾਂ ਤੱਕ ਜੁੜੀ ਕੋ ਤਾਏ ਤੇ ਇਹਨਾਂ ਤੇ ਅਟਕਰ ਇੰਗੁਲ ਸੜੀ ਕੋ ਮਿੰਦੋ ಡೊಮಡೊಬೋ ಐಮೆಯ ಮಿಷನ್ ವಾತ್ಸಲ್ಯ ಯೋಜನಾ ಸಗೈ ಜಗರ ಇಂಕದೋ ಮಿಷನ್ ವಾತ್ಸಲ್ಯದ ಇನ್ನಕೊಮೆತ ಅಚಿ ಒಕ್ಕನ್ ಹೊನ್ಕೋ ಅಂಬರವಕನಕು ಇಂಕನ್ ಹೊನ್ಕೋ ಅಸುಲ್ ಮರಂಕು ತಿಯಾಲಗಿ ಶೇಷಾ ಮೆನ ಜಿಲ್ಲಾ ಬಾಲ್ ವಿಕಾಸ್ ಯೋಜನಾ ಪಾಯತೆ ಮೆನ ಎಂತೆ ನೆನ ತೆರ್ಸಾಯ ಲಗಿ ಚಿ ನೆನ ಒಕ್ಕನ್ ಹೊನ್ಕೋ ಅಂಬರವಕನಕು ಇಂಕನ್ ಹೊನ್ಕೋ ಹರ ಮರಂಕು ತಿಯಾಲಗಿ ಇಟ ಐಂಗಾಪು ಒಕ್ಕನ್ಕೋ ಹೊನ್ಗಣಕು ಬಂಕು ಇಂಕನ್ ಕೋ ಉಮಕುವಕು ಮೆಂದು ಇಂಕನ್ ಕೋ ಎಮ್ ಕೋ ಲಗಿ ಎನ್ ಇಂಗ ಅಪುಕಿಂಗ್ ಇನ್ನ ಅಕಿಂಗ್ ಎ ಕೋರ್ಟ್ ಕಚೇರಿಯತೆ ಇನ್ನ ದಾವಿ ಕಾಗಜ್ ಕಿಂಗ್ ಮತ್ತೆ ಬಾಚಿ ಅಲಿಂಗ್ ಓಲ್ ಪಡೋ ರಿಕೋತಿಯ ಸನಂಗ್ ಮೆನ ಅಡೋ ಅಸುಲೋ ಲಿಂಗ್ ಅಸುಲ್ ಹರ ಮರಂಗ್ ಕೋ ಜಾಚುಯಿಲೆ ಅಲಿಂಗ್ ಕಾಲಿಂಗ್ ಅಸರ ಅಕುವ ಪೇ ಮಿನ ಒಲೆತೆ ಉಬಾವ ಜುದಿ ಹೊನ್ ಅಠರ ಸಾಲ್ ಬಾದ ಎನ್ ಓವಾರ ಕಾತೆ ಸನಂಗಿ ಎಂದದೋ ಎನ್ ಹೊನ್ ಸೆನೋ ದೈಯೆ ಎನ್ ವಾಯತೆ ಅಡೋ ಆಯೆ ನಲಕುವೆ ಲಗಿ ಚಿ ತನ್ಗತೆ ತೈದೆಯೇ ᱚᱲᱚ ᱡᱩᱫᱤ ᱮᱱᱦᱚᱸ ᱤᱝᱜᱟ ᱯᱩᱠᱤᱝ ᱞᱮᱠᱟ ᱢᱟᱱᱟᱛᱤᱝ ᱠᱮ ᱤᱠᱤᱝ ᱛᱮ ᱮᱱ ᱚᱣᱟ ᱨᱮᱭᱟᱜ ᱜᱮ ᱫᱩᱯ ᱩᱢᱵᱩᱞ ᱛᱮᱭᱟ ᱱᱟᱢᱟ ᱮᱱ ᱫᱚ ᱤᱱᱟᱹ ᱦᱚᱵᱟᱫᱮ ᱦᱩᱭᱩᱜᱼᱟ ᱮᱱ ᱞᱮᱠᱟᱱ ᱟᱠᱚ ᱢᱮᱱᱟᱜᱼᱟ ᱮᱱ ᱞᱟᱹᱜᱤᱫ ᱥᱚᱨᱠᱟᱨ ᱯᱟᱭᱛᱮ ᱤᱱᱠᱟᱱ ᱤᱝᱜᱟ ᱯᱩᱠᱩ ᱩᱯᱩᱱ ᱦᱟᱡᱟᱨ ᱴᱟᱠᱟ ᱠᱚ ᱩᱢᱟ ᱠᱚᱣᱟ ᱢᱟᱨ ᱱᱮᱱᱟ ᱡᱟᱜᱟᱨ ᱞᱚᱜ ᱜᱮ ᱟᱭᱟᱨ ᱯᱟᱫᱚ ᱮᱞᱟᱵᱩ ᱱᱮᱱ ᱫᱩᱨᱤᱝ ᱚᱢᱚᱨᱱᱟᱛᱷ ᱥᱟᱢᱟᱱᱟ ᱫᱟᱠᱤᱝ ᱡᱩᱨᱤ ᱠᱚ ᱛᱟᱭᱟᱛᱮ ᱱᱮᱱ ᱫᱩᱨᱤᱝ ᱵᱩ ᱟᱭᱩᱢ ᱞᱮᱭᱟ

0: ಯೋಗಾ ಆಯ್ತು ಬಾ ಚಿಚಿಲ್ಗೆ
1: ಎಲ್ಲ ಈ ಹಸುರು ಪದ್ಮಾಸನ ರೇಮ್ ದೊಬ್ದಯ್ಯೆ ಬ್ರಜಾಸನ ರೇಮ್ ದೊಬ್ದಯ್ಯೆ ಮಾಂಡಿ ಜಮ್ಕೆ ಚನ್ನ ಬ್ರಜಾಸನ ರೇ ಚಿನ್ನ ಮಾಂಡಿ ಬು ಜಮ್ಕೆ ಚನ್ನ ಬು ಹೊರ್ಬರ್ ತೆ ಬು ಊಟ ಎನ್ರೆ ಲಾಯಿ ಹಸು
0: ಹಸುಗೆ
1: ಎಂದು ಬ್ರಜಾಸನ ರೇ 5 ಮಿನಿಟ್ ಲೆಕಂ ದೊಬ್ ರೆ ದೊ ಲಾಯಿ ಹಸು ಬುಜಿನ
0: ಎನತೆ ಫಿರ್ನಾ ಅಮನತೆ ಹುವಾ ಸುಪುರೆ ಹಾ
1: ದಮ್ಮಾ
0: ಹಾ ದಮ್ಮಾ ಕುರಿಯಾ ಕೋ ಎಂದು ಇನಾ ಚಿಲ್ಕನತೆ
1: ದಮಾ ಕೊರಿಯಾ ರೆ ದೊ ಸರ್ವಾಂಗಾಸನ್ ಮತ್ಸ್ಯ ಆಸನ್ ಎನ್ಕನ್ ಆಸನ್ ಕೋ ಎಸು ಬುಗಿನೆ ದಮಾ ಲಗೆ
0: ಅಚ್ಛಾ ನತೆ ಫಿರ್ನಾ ಆಜಿಲ್ ಕೆ ಮನೆ ತೋ ಗ್ಯಾಸ್ಟ್ರಿಕ್ ರೆ ಅಮ್ನ ಗ್ಯಾಸ್ಟ್ರಿಕ್ ರೆ ಆ ತಂಗನ ಯೋಗಮ್ನ
1: ಗ್ಯಾಸ್ಟ್ರಿಕ್ ರೆ ಆ ತಂಗನ ಯೋಗಮ್ನ ಹಾ ಎನ್ರೆ ಎನ್ರೆ ಅಬು ಚಿನೆ ಗ್ಯಾಸ್ಟ್ರಿಕ್ ರೆ ಸಾಬಿನ್ ಕೋತೆ ಆಯರ್ ದೊ ಮೆಂಡೋ ಇಯ ನಿ ತರ್ಕಿಬ್ ಅಪ್ನಾ ಲೇಯ ಚಿನೆ ಚಿ ನಿಂಬು ನಿಂಬು ದಾ ನಿಂಬು ದಾ ಸೆತಾ ತೋರ್ಷಾ ನಿಂಬು ದಾ ಅಂಡೋ ಗುನ್ಗುನಾ ಗುನ್ಗುನಾ ಪಾನಿ
0: ಏನ ಜುಕಲ್ ಕ ಲೋಲೋ ನೋ ಲೇತೆ
1: ಯಾ ಲೋಲೋ ನೋ ಏನ ಅಂಡೋ ಮಧುರಸ್
0: ಅಚ್ಚಾ
1: ಮಧುರಸ್ 1 ಚಮಚ್ ಅಂಡೋ ನಿಂಬು ಆಧಾ ಕಟಾ ಕೇತೆ ಎನ್ರಿ ಅರಸ್
0: ಅಚ್ಚಾ
1: ಏನ ಮಿಲಾವ್ ಕೇತೆ ಎನ್ರಿ ಆಧಾ ಅಬು ನೋ ಯಾ ಸತಾ ಪಾನ್ ಎಂತೆ ಚನ ಈ ಕಪಾಲ್ ಭಾತಿ ಎನ್ಕನಾ ಕುಯೇ ಕೇತೆ ಗ್ಯಾಸ್ಟ್ರಿಕ್ ದಬು ಚಬದೈ
0: ಅಚ್ಚಾ ಇನ್ನ ಜಾವ್ಗೆ ಮಂದು ಯೋಗಾತೆ ವಾ
1: ಏಯಾ
0: ಅಚ್ಚಾ ಮಂದು ಯೋಗ ಮನರದು ನಾ ಅಬು ಜಾಚಿಮಿತೆ ನಾ ಚಿಲ್ಕ ಸ್ಟಿಕಿನ್ ಪಂಕೊ ಲಾಯ ಸುಕ್ರಿನ್ಯ ಸ್ಟಿಕಿನ್ ಪಂಕೊ ಜಾಚಿಮಿತೆ ಹಸುರೆ ಜಾನ್ ಟೈಮ್ ಟೇಬಲ್ ಬನು
1: ಏಯಾ
0: ಎಂದು ಇನ್ನ ಜಬ ನಾ ಅಬು ಹೊಮರೆ ಹಸು ಕುಮ್ನಾ ರೋಗ ಕುಮ್ನಾ ಎಂದು ಸಬಕೋತೆ ಬುಗಿನ್ ಸುಮಾಯ ದೊ ಚಿಮಿತೆ ಸೀತಾಪಂಗ್ ಆಯುಪಂಗ್ ಚಿಮಿತೆ ಜಾಚಿಮಿತ್ರ ಯೋಗ ಆಯ್ತು ವಾ ಅಚ್ಚಿ ಎಂದ್ರೆ ಸುಮಾಯ ಕುಮ್ನಾ
1: ಸಮಯ ಕೊಮೆನಾ ಸೆತಾ ಅಪಂಗ್ ಸಾಮಲಾಯಿರೆ ಸಾಮಲಾಯಿರೆ ಯೋಗಾಯತಿ ಅಂಡು ಆಯುಪೆಂಗ್ 7 ಬಜೆ ಚನ
0: ಅಚ್ಚಾ
1: ಯೋಗಾಯತಿ ಅಂಡ್ ಪಾಂಚೆ ತೆ ಛೇ ಜೊಂ ಆಯುಪೆಂಗ್ ಬುಗಿನೆ ಮನ್ ಕೋ ಲಗೆ
0: ಅಚ್ಚಾ
1: ಅಂಡು 7 ಬಜೆ ತೆ ಚನ 7 ತೆ 8 ರೆ ಸಮಯ ಎಸು ಬುಗಿನೆ ಮೆಂದ
0: ಅಚ್ಚಾ ಇನಾತೆ ಫಿರ್ ಅಂಡು ಗೆ ಮನ್ ಲಿಕಾ ನಾ ದೋಯಾ ಸುಂತೆ ನಕ ಮನೆ ಇನಾ ಕುರೆ ಅದ ಚಿಲ್ಕೆ ಮಯಾಂ ಕೋ ಚಿಲ್ಕೆ ಮಯಾಂ ಕೋ ಆಸು ಇನ್ನ ಕೂಡ ಅದು ಚಿಲ್ಕನ್ ಯೋಗ ಆಯ್ತೆಯಾ ದುರ್ಕರ
1: ಚಕ್ರಾಸನ್ ಕು ಮಿನ ಬ್ಯಾಕ್ ರೋಲಿಂಗ್ ಕು ಮಿನ ಮತ್ಲಬ್ ಗೋಲ್ ಗೋಲ್ ಕಮರ್ ಕು ಗುಮಾಯ ಏನ್ರೆ ಎನ್ಕನ್ ಆಸನ್ ಕು ಮಿನ ಏನ ಯೋಗ ಗುರು ರಿಯಾ ಆ ದೇಖ ರೇಖ ರೇಖ ಇಯೆ ಎನ್ ಹಸು ಎಮನ ಆಕು ಯೋಗ ಗುರು ರಿಯಾ ದೇಖ ರೇಖ ರೇಖ
0: ಏ ಚಿಲ್ಕನ ಅಬು ಹಸು ತಂದು ಬು ಡಾಕ್ಟರ್ ತಾಬು ಸೆನ ಡಾಕ್ಟರ್ ತಾಬು ಸೆನ ಅಂದ್ರೆ ಡಾಕ್ಟರ್ ಚಿಲ್ಕ ಕಜಿ ಬುನಿಕಾ ಇನ್ಕಾ ಜಮಾ ಪೆ ರೇ ನೆಲಿಕಾ ದಾನು ಪೆ ನೆಲಿಕಾ ಅಪ್ಪೆ ನಿಮಿಯಂಗ್ ಜೊಮ್ಮ ಪೇಮೆಂತೆ ಜಾನಾರ ಕಜಿ ಎನ್ಲಿಕಾಗೆಂದು ಯೋಗ ಲಗಿದು ಮನೆ ಜಾನ್ಕಾರ ವ್ಯಕ್ತಿ ತೆತೆ ಸೆನ ನಾಯ್ತೆ ಇನ್ನ ಅಯ ಕುಲಿ ಲೀತೆ ನಾಯ ಅಯ ಚಿಲ್ಕೆ ಮನೆಯ ಡಾಕ್ಟರ್ ಚಿಲ್ಕೆ ಕಜಿ ಎನ್ಲಿಕಾಗಿ ನಾವು ಯೋಗ
1: ಚಿಲ್ಕೆ ಅಬು ಹೊಮೋರೆ ಅಬು ಡಾಕ್ಟರ್ ತ ಅಬು ಸೆನ ಎಂದು ಚೆಕಪ್ ಬುವೆ ಅಂತ ರೇಡ್ ಎಮಾ ಒಲಾ ಬುವೆ ಎನ್ಕಾಗೆ ಯೋಗ ತೆಬು ಸೆನ ಅಂದು ಯೋಗ ಗುರು ಹಸು ಕಬು ಕಜಿಯದ ಅಯ್ಯೋ ನಿಯಮ ತಾರೀಕೆ ಎತ್ತೆ ಸುವೆ ಸುವೆ ಎತ್ತೆ ಜಾನ್ ಕಠಿನ್ ಯೋಗ ಕದ ಎತ್ತಬುವೆ ಆಯ್ತು ಸುವೆ ಸುವೆ ತೆ ಹಸು ಚಬಲೇ ಎಂತೆ ಚನ ಕಠಿನ್ ಪಾದ ಸರಲ್ ಸರಲ್ ಎತ್ತೆ ಕಠಿನ್
0: ಅಚ್ಚಾ ಇನ್ನ ತೊಂಡೋ ಗಿಮ್ನ ಚಿಲ್ಕೆ ಡಯಾಬಿಟೀಸ್ ಡಯಾಬಿಟೀಸ್ ಚಿ ಶುಗರ್ ಬಿಮಾರಿ ಕೊ ಮನೆಯ ಕೋ ಎಂದು ಇನ್ನಕ್ಕು ಲಗಿಡು ತಂಗಂತೆ ಯೋಗ ಎತ್ತೆ ಹುವಾ
1: ತರ ತರ ಹಸು ಕೊ ಎಮನ್ ಲಗಿಡ್ದು ಯೋಗಾ ದೊ ಮನಾ ಕೋ ಮರಂಗ್ ಮರಂಗ್ ಹಸು ಕೋ ಎನ್ ಚಿಲ್ಕ ಹಾರ್ನಿಯಾ ರೆಯ ಆಪರೇಷನ್ ಕೋ ಬಾಕನ ಎನ್ಕನ್ ಎನ್ಕನ್ ಕೊರೆ ಕಾಕೋ ಯೋಗಾ
0: ಅಚ್ಚಾ
1: ಅಂಡ ಗರ್ಭವತಿ ಸ್ತ್ರೀ ಎನ್ ಎನ್ ರೆಯ ಕಾಕೋ
0: ಅಚ್ಚಾ ನಕೋ ಮನಾ ಕನ
1: ಮನಾ ಕನ ಅಂಡ ಮರಂಗ್ ಮರಂಗ್ ಅಕೋನ್ ಅಕೋನ್ ಹಸು ಕೊ ಮೆನಾ ಎಸು ಕಿಲಿ ಕಿಸಮ್ ಹಸು ಕೊ ಮೆನಾ ಎನ್ ರೆ ಕಾಕೋ ಯೋಗಾ ಪ್ರಾಣಾಯಾಮ ಗೆ ಸು ಬುಗಿನ
0: ಅಚ್ಚಾ ನಿಯಮ ಜಾವ್ಗೆ
1: ಸ್ಯಾಡ್ ವಾಲ
0: ಜಾವ್ಗೆ ಸೀತಾ ಆಯುಪಂಗ್ ಮನೆ ಇನ್ನ ಜಾವ್ಗೆ ಸೀತಾ ಆಯುಪಂಗ್ ಸಮಲಾಯ್ರೆ ಇನ್ನ ಯೋಗ ರೆ ಸಬನ್ ಪ್ರಕಾರ ರೋಗ ಕೊಚಿ ಹಸು ಕೊ ಚಬಾವ
1: ಅಂಡ ಜಾ ಇಮಿತೆಂಗ್ ಮೆನೆ ರೆ ದೊಮ್ ಲಗಾ ಚಬಾ ಕನ ಮೆನೆ ರೆ ದೊ ಜಾ ಇಮಿತೆಂಗ್ ಚಿಲ್ಕೆಮ್ ಯೋಗಾ ಏನದು ಸೂರ್ಯ ನಮಸ್ಕಾರ ತನ
0: ಅಚ್ಚಾ ಸೂರ್ಯ ನಮಸ್ಕಾರ
1: ಚಿಲ್ಕೆ ಈ ಫಲೋ ಕ ರಾಜ ಆಮ್ ಮೆನೆ ಲೆಕಾ ಎನ್ಕಾಗೆ ಯೋಗ ಕ ರಾಜ ಸೂರ್ಯ ನಮಸ್ಕಾರ
0: ಇನ್ನತೆ ಸಬನ್ ಪ್ರಕಾರ ಯೋಗ ಪುರೇವ